ಆಕಾಶವಾಣಿ ಇಂಫಾಲ್. ಗಸಿ ಸಗೋಲ್ ಸಿನ್ನಮಿ ಇಂಗಾಗಿ ತರ ತರಿ ನಿಪಾನ್ಬ ಸಗಾಪ್ತ ಲಿಸಿಂಗ್ ಸಮಾಪನ್ ನಿಫುಗ ನಿಫಾನ್ ಜುಲೈಗಿ ತಾಂಗ್ ಅನಿ ಇಂಗ್ ಲಿಸಿಂಗ್ ಅನಿ ಕುನ್ಗ ತರು ಹೌಜಿಕ್ ಅಯುಕಿ ಪುಂಗ್ ಮಂಗ ಮಖಾಯಿ ತಾಕಿಬಗ ಲುಯ್ನನ ಗಸಿಗಿ ಆಕಾಶವಾಣಿ ಇಂಫಾಲ್ಗಿ ಕಂಗ್ಲಾ ಚಿನೆಲ್ಗಿ ಅಹಾನ್ಬ ಥೌರಂ ಪರಿಂಗ್ ಸಂದೋಕ್ಬ ಹೌಜರಿ ಸಂದೋಕ್ಷರಿಬ ಮೇಡಿಯಂ ವೇವ್ ಮೀಟರ್ ಚಹುಂ ನಿಫು ದಸ್ಮಿಕ್ ಅಮ ಕಿಲೋಹರ್ಸ್ ಚನಿಪಾನ್ ಮಡಿಫುನಿಥೋಯ್ ಥೌರಂ ತಾಬಿರಿಬ ಸಿಂಗ್ಬು ತರಾಮ್ನ ಉಕ್ಜರಿ ಕುರುಮ್ಜರಿ.

0: ಪಿಜದ್ರಗ ಕಪ್ಪ ತುವಿ ಕರಿನು ಹಾಯು ಪಿಜದ್ರಗ ಕಪ್ಪ ತುವಿ ಕರಿನು ಹಾಯು
1: ಅದು ಸುಖಂಗೆ ಕಪ್ಪ್ರೇಂಗ್ನೇ

0: ನಂಗ್ ದಿಕ್ಕ ನಾನು
1: ಐನೆ
0: ನಂಗ್ ಬೋ
1: ಐತ್ ಹೋಯ್ ಬನೆ
0: ಓ ಮತುಂಗಿ
1: ಮಾನೆ ಐ ಮತುಂಗ ಕಲಾಗೆ ಮಸಾನು ಪಾನೆ
0: ಐ ಬುದಿ ಖಂಗ್ರ
1: ಖಂಗ್ ಜೈ ತಮೋ ತಮೋ ಶು ಖುನಾಂಗ್ ಜೆನು ಶಿಜೆ ಬಬಿಸೆ ಐಗಿ ಪುಂಚಿದ ಕ್ವಾಯ್ ದೇಗ ವಾಸೆ ಬಸು ಖುನಾಂಗ್ ಸೆ ಯಂತತ್ ಪೀಕಿ ಬಬಿ ಕಪ್ತು
0: ನಂಗಿ ಥವೋ ಮಶಿನ ಹೌಗಲೋ ಲಾವೋ ಯಾಮನ ಹಾಯ್ಗದವದಿ ನಂಗ್ ಮತುಂಗ್ದ ಮಫಂ ಮಸಿದ ನತ್ರಗ ನನೆ ಮಫಂ ಮತೈದ ಅಮುಕ್ ಕಪ್ಕನುಕೋ ಲೈಬಕ್ ಥೀವ ನಿಮಿತ್ ಅಮದ ಅಕೀವ ಮಿಯೋಯ್ ಖರನ ಶೇಖ್ ನುಂಗ್ನ ಥಾಜಿಲ್ಲಕ್ಲಬದ ನಂಗ್ ಶಿವ ಯಾಯ್ ಅದುಗ ಮಿಯಾಮ್ನ ಖೋನಾಂಗ್ ಲೈರೇಂಬಿನ ಕಪ್ಪಿ ಹಾಯ್ಬಸೆ ಮಿಯಾಮ್ ಅದುಮ್ ಥಾಜಕ್ರಸನು ನಂಗ್ಸು ಕನಾಮತ ಹಾಯ್ದೋಕನು ಐಸು ಹಾಯ್ದೋರೋಯ್ಕೋ
1: ಫರೆ ಐ ಐ ಸಲಗೆ ತಮೋ
0: ಫರೆ ಚಲೋ ಉಂಟೋಕ್ಬನಿದ ಉಪಾಲ್ ನುಂಗ್ಸಿವ ಉರಾವ್ ಥರಾವರಿವ ಅಚೌ ಅಛಾಂಗ್ಸಿಂಗ್ದಗೆ ನುಪಿ ಸಾವಿ ಥೋಯ್ವನ ಉಪಾಲ್ವ ನುಂಗ್ಸಿವ ಹೆನ್ಬೋರೆ ಮಖೋಯ್ದಿ ನುಂಗ್ಸಿವ ಸಾಜಿನ್ನರಂ ವರೆ ಲೈಪಾಕೆ ಅಂಗಂ ಮಥೌಸಿಂಗ್

ಲಗ್ನರುಗೆ ನಸೀದಿ ಸಣರುಗೆ ಕುಂಬೈದು ಲಗ್ನರುಗೆ ನಸೀದಿ ಸಣರುಗಿ ಸಣರುಗಿ ಲವೈರಂ ನುಂಗ್ ಸೀದಿ ಕಂಗಲ್ಲುಗೆ ಇತಿ ಕುಂಬ